ಸೌಚೀರ ಮಟೈಕಿರಿ ಸವಯಕುಲಾಸು ಸಾಂಬುಯಶವಕುಯ hambiyena munhu wo rima angazi koti kumula ku nga tenyama mina ndzo ti tirhela a wutsumbu kota ndzi nga ni chikhafu a chikhafu a rimaka.